ಸೂಚಿ ಆಜ್ನೋ ಹವೆ ಪಚಿ ಪ್ರಸಾರಿತ ಥನಾರ ಕಾರ್ಯಕ್ರಮೋನಿ ರೂಪರೇಖಾ 8 ವಾಗೆ ಸಮಾಚಾರ ಪ್ರಭಾತ ದಿಲ್ಲಿ ಕೇಂದ್ರ ಥೀ ರಿಲೆ ಕರಿಶು 8:32 ಮಿನಿಟೆ ಹಲೋ ಕರಿಯು ಗಾಲ್ಮಾ ಥಾಕೋ ಮಾಸ್ತರ್ ವಕ್ತಾ ರಾಯ್ನಾ ಸಿಕಂದರ್ ಕಾರ್ಯಕ್ರಮ ಪ್ರಸ್ತುತಿ ಪಲ್ಲವಿ ಬೇನ್ ಮಾಣಿಕ್